0: मौका नहीं देते। इस महान प्रकृति को देखकर मानव ने कुछ नहीं सीखा। धरती आसमान को देखकर हम सब सीखें और सुखी जीवन बिताएं। इस गीत को गाने के लिए बच्चों आपको तो साहित्य चाहिए ना। चलिए पहले मैं आप सबको इसका साहित्य बताऊंगी, बाद में गाना शुरू करेंगे। तो सब लिखने के लिए तैयार है ना?
1: हाँ तैयार है।
0: इस गीत में एक पल्लवी, एक अनुपल्लवी और तीन चरण हैं।
2: बान सूर्य तड़वागेंदु हुट्टुवुदिल्ला, बेसरवेंदु मध्यान्नक्के मुळुगुवुदिल्ला।
0: अनुपल्लवी इस प्रकार है।
2: चौति चंद्र हुण्णिमेयन्नु तोरुवुदिल्ला, ಹುಣ್ಣಿಮೆಯೆಂದು ಅಮಾವಾಸ್ಯೆ ಆಗುವುದಿಲ್ಲ. ಚೌತಿ ಚಂದ್ರ ಹುಣ್ಣಿಮೆಯನ್ನು ತೋರುವುದಿಲ್ಲ, ಹುಣ್ಣಿಮೆಯೆಂದು ಅಮಾವಾಸ್ಯೆ ಆಗುವುದಿಲ್ಲ. ಸೋಮಾರಿ ಮನುಜ ಹೊತ್ತಿಗೆ ಮುಂಚೆ ಏಳುವುದಿಲ್ಲ, ಶಿಸ್ತನು ಮರೆಯೇ ಬಾಳಲ್ಲೆಂದು ಏಳಿಗೆ ಇಲ್ಲ. ಸೋಮಾರಿ ಮನುಜ ಹೊತ್ತಿಗೆ ಮುಂಚೆ ಏಳುವುದಿಲ್ಲ, ಶಿಸ್ತನು ಮರೆಯೇ ಬಾಳಲ್ಲೆಂದು ಏಳಿಗೆ ಇಲ್ಲ. ಪ್ರಕೃತಿಯಲ್ಲಿ ಋತುಮಾನಗಳು ಹಿಂದೆ ಮುಂದಿಲ್ಲ, ಕಾಲಕಾಲಕ್ಕೆ ಆಗುವುದೆಲ್ಲ ಆಗದೇ ಇಲ್ಲ. ಪ್ರಕೃತಿಯಲ್ಲಿ ಋತುಮಾನಗಳು ಹಿಂದೆ ಮುಂದಿಲ್ಲ, ಕಾಲಕಾಲಕ್ಕೆ ಆಗುವುದೆಲ್ಲ ಆಗದೇ ಇಲ್ಲ. ತರುಲತೆಗಳು ಮಾನವರಿಂದ ಬೇಡಿದ್ದಿಲ್ಲ, ತಮ್ಮ ತಮ್ಮಲ್ಲಿ ಹೊಡೆದಾಡಿಕೊಂಡು ಸತ್ತದ್ದಿಲ್ಲ. ತರುಲತೆಗಳು ಮಾನವರಿಂದ ಬೇಡಿದ್ದಿಲ್ಲ, ತಮ್ಮ ತಮ್ಮಲ್ಲಿ ಹೊಡೆದಾಡಿಕೊಂಡು ಸತ್ತದ್ದಿಲ್ಲ. ಪ್ರಾಣಿ ಪಕ್ಷಿ ಮೋಸಗಳನ್ನು ಮಾಡಿದ್ದಿಲ್ಲ, ಮರಗಿಡಗಳು ಆಶ್ರಿತರನ್ನು ಓಡಿಸಿದ್ದಿಲ್ಲ. ಪ್ರಾಣಿ ಪಕ್ಷಿ ಮೋಸಗಳನ್ನು ಮಾಡಿದ್ದಿಲ್ಲ, ಮರಗಿಡಗಳು ಆಶ್ರಿತರನ್ನು ಓಡಿಸಿದ್ದಿಲ್ಲ.
0: ಔರ್ ಯೇ ತೀಸರಾ ಔರ್ ಅಂತಿಮ ಚರಣ.
2: ಪ್ರಕೃತಿ ನೋಡಿ ಮಣ್ಣಿನ ಮನುಜ ಕಲಿತಿದ್ದಿಲ್ಲ, ನಿಸರ್ಗ ಪಾಠ ಕಲಿಯೇ ನಾವು ಕೆಟ್ಟದ್ದಿಲ್ಲ. ಪ್ರಕೃತಿ ನೋಡಿ ಮಣ್ಣಿನ ಮನುಜ ಕಲಿತದ್ದಿಲ್ಲ, ನಿಸರ್ಗ ಪಾಠ ಕಲಿಯೇ ನಾವು ಕೆಟ್ಟದ್ದಿಲ್ಲ. ನೆಲಮುಗಿಲ ನೋಡುತ್ತಾ ನಾವು ಕಲಿಯಬೇಕೆಲ್ಲ, ರವಿ ಶಶಿಯ ಇರುವಿಕೆ ಕಂಡು ನಡೆಸೋಣ ಬಾಳ. ನೆಲಮುಗಿಲ ನೋಡುತ್ತಾ ನಾವು ಕಲಿಯಬೇಕೆಲ್ಲ, ರವಿ ಶಶಿಯ ಇರುವಿಕೆ ಕಂಡು ನಡೆಸೋಣ ಬಾಳ.
0: ಇಸ್ ಗೀತ್ ಮೀ एक पल्लवी, एक अनुपल्लवी और तीन चरण हैं। यह चतुष्र नड़े ताल में आता है। अब भाई रविंद्र हमें यह दिखाते हैं।
3: वंदु एरडु मूरु नाकु, वंदु एरडु मूरु नाकु।
0: अब मैं एक एक पंक्ति गाकर दिखाऊंगी और आप मेरे साथ गाइए। अब मैं आपको पल्लवी दिखाऊंगी।